ತತ್ತಜ್ಜಣ್ಣು ಭೀಮ್ ತತ್ತಜ್ಜಣ್ಣು ತತ್ತಜ್ಜಣ್ಣು ತದ್ದಿತ್ತಕ ದಿನ ತಪ್ ದಿತ್ತಕ ದಿನ ತಪ್ ತಕ ದಿನ ತಪ್ ತದೆ ಇಂಗಿಣತ ತಕ ತದೆ ಇಂಗಿಣತ ತಕ ದಿಗು ತದೆ ಇಂಗಿಣತ ತದ್ದಿತ್ತಕ ದಿನ ತಪ್ ದಿತ್ತಕ ದಿನ ತಪ್ ತಕ ದಿನ ತಪ್ ತದೆ ಇಂಗಿಣತ ತಕ ತದೆ ಇಂಗಿಣತ ತಕ ದಿಗು ತದೆ ಇಂಗಿಣತ ತದ್ದಿತ್ತಕ ದಿನ ತಪ್.